ಇಂದು ಬದನ ಕುಂದನ ತನ ಮಂದ ಗಮನ ಮಧುರ ವಚನ ಗಗನ ಜಗನ ಸುಖ ಸುಲಲನವೇ ಇಂದು ಬದನ ಕುಂದನ ತನ ಮಂದ ಗಮನ ಮಧುರ ವಚನ ಗಗನ ಜಗ

ಯೋಗ ಬಾಣಮೇಯ ಗಲನೆ ಕುಚಿಂತಿತ ಬಾಣಮೇಯ ಗಲನೆ ಕುಚಿಂತಿತ ನಿನ್ನ ನಿಂತ ಗಲನೆ ಚೆಟ್ಟು ಲೆಕ್ಕ ಗಲನೆ ಕುಚಿಂತಿತ ಪುಟ್ಟಲೆ